ನೆಕ್ಸ್ಟ್ ವಾಯ್ ಗಣಾಜಿ ಮೆಕ್ಯೂಟ್ ಋಷಿ ಹಾನ ಸ್ವೀಟ್ ಬೈ ಜಾನಿ ದ ಗೋಲ್ ಗೋಲ್ ಅಂಡ್ ಬುಲ್ ಬುಲ್ ಚಾಕ್ಲೇಟ್ ವಾಯ್ಸ್ ನದಿ ಪಾತ್ರ ಲಾಗಿ ಚಾ ನಾಷ್ಟಾ ನದ ವೈ ಛೇ ದಾಖೋ ನಿಮ್ ಮಿಜಾ ಅಜಯ್ ತಾರಿಕ್ ಭಾಯ್ ದರ್ಖಾಸ್ ಕರಿಚಿ ತಿ ಮಿಜಾ ಸ್ವೀಟ್ ಬೈ ಜಾನಿ ತಾ ನಾಷ್ಟಾ ಅಚ್ಛಾ ನಾ ನಾ ನಾ ದಾತ್ ಸಿ ಖಬರ್ ಐ ನಾಷ್ಟಾ ಅಜ್ ಸೈ ಮಕಡಿ ದಿಶಾ ಹರ್ ಶೈ ಮಕಡಿ ದಿ ಯೋ ಜಹಾನ್ ಮನನಾ ಥ್ಯಾಂಕ್ ಯು ಸೋ ವೆರಿ ಮಚ್ ರಕಿಬೊ ಅಮೆ ತವ್ಯ ಕಾನಾ ಛೆ ವತನಿ ಮಾಮಾ ವತನಿ ಮಾಮಾ ದಗೆ ಗೊತೆ ದೆ ಖಾನ್ ವನಕಡೋ ದ ಬದ್ದಲ ಕಶಾ ಅಗ ಸುಖ ವೀರ್ ಶಿ ಖಿಶ್ ಕೆ ಪಟ ಒಂದೈ ತವ್ಯ ಚಿಲರ್ ಕಿ ಗೊತೈ ತ ಬದ್ದಲ ಕಶಾ

ಓಕೆ, ನೆಕ್ಸ್ಟ್ ಮೆಸೇಜ್ ಹಾಕಡಲ್ಲ. ವೈಚೆ ಬಹಟು ಮೇವರ್ತ ಅಸ್ತರ್ಗಿ ನಮ್ಮ ಅಡಿಗೆ. ಅಚ್ಛಾ ಸೋರಿ, ಓ ಈ ಪಕ್ಕ ತೋಮೆ ಹೋತ ಅಸ್ತರ್ಗಿ ನಮ್ಮ ಅಡಿಗೆ. ಬಿಲ್ಕುಲ್ ಸ್ಪೆಲ್ಲಿಂಗ್ ಉನ್ನತ ಸದಸ್ಯ ಇಲ್ಲಿ ಕೇಕೆನ. ವೈಚೆ ಪಕ್ಕ ತೋಮೆ ಹೋತ ಅಸ್ತರ್ಗಿ ನಮ್ಮ ಅಡಿಗೆ. ಚಾಕಡೆ ಮೆಸೇಜ್ ಗ್ರೇಡ್ ಮಲೆಗ ವೈಚೆ ಪಕ್ಕ ತೊಮ್ಮೆ ಹೊರತಸ್ತರ್ಗಿ ನಮ್ಮ ಅಡಿಗಿದ ಜಹಾನಾಂದಿಕದ ಸುರೋಗುಲು ಗುಂಚದ ಡೇರ್ ಜಬರ್ದಸ್ತ್ ಶೇರ್ ದೇ ಗ್ರೇಡ್ ಮಲ್ಕ ಯೋ ಜಹಾನ್ ಮನನ ಥ್ಯಾಂಕ್ ಯು ಸೂಪರ್ ಮಚ್. ವೈಚಿ ವಾಹ್ ಜಾರ್ದ ಗಮ್ಜನ ಪೊಯಿಟ್ರಿ ಹ ಹ ಹ ಹ ಮಣ ನೈ ತುಮ್ರ ಎಲ್ಲರೇ ಮುಸಾಫರ ಸಬೂಜ ತಾರೇಖ ವೈ ತೂತ ಬಿಲ್ಕುಲ್ ಜತ ನೈ ಮುಸಾಫರ್ ಶಾ.